0: ಕುಶಾಲ ಸೋಡುನ ದಿನ ಜಳಾವರ ನಕ್ಷೀಚಾ ಘಾಗರಿ ವಸನೆ ಸುಟಲಿ ಅಲಗತ ಪಡಲಿ ಓಲ್ಯಾ ಕಾಠಾವರಿ ಠುಮಕತ ಗೋಪಿ ಜಳಾತ ಶಿರಲ್ಯ ಉಠಲಿ ಕೌಶಿರ ಶಿರಿ
1: ಗೋಪಿ ನಾನ್ಯಾತ್ ಹೋತ್ಯಾ ದಂಗ ತೋಜ್ ಆಲ ಸಕಾಸೆ ರಂಗ ಗೋಳಾಕರ್ಣ ವಸ್ತ್ರ ಸರಿ ಬಸ್ನ